0: ಆಭಸ ಜಾತೆಯ ಸಾರಂ ನಿಮ್ಮ
1: ರೇಡಿಯೋ ಸಾಂತನಂ 90.4 FM. ಡೌನ್ಲೋಡ್ ಅಪ್ಲಿಕೇಶನ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್ ಆರ್ ಆಪ್ ಸ್ಟೋರ್ ಅಂಡ್ ಎಂಜಾಯ್ ಯುವರ್ ಫೇವರಿಟ್ ಪ್ರೋಗ್ರಾಮ್ಸ್ ಅಂಡ್ ಮ್ಯೂಸಿಕ್.
2: ಪ್ರಾದೇಶಿಕ ವಾರ್ತೆಗಳು ವಾಯಿಕುನದ ಸಬಿತ ಆನಂದ್. ಪ್ರಧಾನ ವಾರ್ತೆಗಳು. 10th ഇന്ത്യ മൊബൈൽ കോൺഗ്രസ് ന്യൂഡൽഹിയിലെ യശോഭൂമിയിൽ പ്രധാനമന്ത്രി നരേന്ദ്രമോദി ഇന്ന് ഉദ്ഘാടനം ചെയ്യും. GST കൗൺസിൽ